0: ಕಂಕರೇಶ ಪ್ರಾಣ ದೇಜೋ ಕಂಕರೇಶ ಪ್ರಾಣ ಲೇವ ಈ ತೊವೇಕ ಸರ್ವಶಕ್ತಿ ಮಾನ ಹೈ ಕಂಕರೇಶ ಪ್ರಾಣ ದೇಜೋ ಕಂಕರೇಶ ಪ್ರಾಣ ಲೇವ ಈ ತೊವೇಕ ಸರ್ವಶಕ್ತಿ ಮಾನ ಹೈ ವಿಶ್ವ ಕೀ ಪುಕಾರ ಹೈ ಭಾಗವತ್ ಕಾ ಸಾರ ಹೈ ಕಿ ಯುದ್ಧ ಹೀ ತೋ ವೀರ ಕಾ ಪ್ರಮಾಣ ಹೈ ಕೌರವೋ ಕಿ ಭೀಡ ಹೋ ಯಾ ಪಾಂಡವೋ ಕಾ ನೀಡ ಹೋ ಜೋ ಲಡ ಸಕಾ ಹೈ ವೋ ಹೀ ತೋ ಮಹಾನ ಹೈ ಜೀತ ಕಿ ಹವಸ್ ನಹಿ ಕಿಸಿ ಪೆ ಕೋಯ್ ವಶ್ ನಹಿ ಕ್ಯಾ ಜಿಂದಗಿ ಹೈ ಠೋಕರೋ ಪೆ ಮಾರ ದೋ ಮೌತ ಅಂತ ಹೈ ನಹೀ ತುಮ ಮೌತ ಸೇ ಭಿ ಕ್ಯೋ ಡರೇ ಯೇ ಜಾಕೆ ಆಸಮಾನ್ ಮೇ ದಹಾಳ ದೋ
1: ಆರಂಭ ಹೈ ಪ್ರಚಂಡ ಬೋಲೆ ಮಸ್ತಕೋ ಕೆ ಚುಂಡ ಆಜ ಜಂಗ ಕಿ ಘಡೀ ಕಿ ತುಮ್ಕು ಹಾರ ದೋ ಹಾರ ಪಾನ ಶಾನ ಯಾ ಕಿ ಜಾನ ಕಾಹೋ ದಾನ ಆಜ ಏಕ ಧನುಷ್ ಕೆ ಬಾಣ ಪೆ ಉತಾರ ದೋ ಆರಂಭ ಹೈ ಪ್ರಚಂಡ